0: ಹೇಳಂಗ ಅವ ಕಾಠ್ಮಂಡು ಶಾಠ್ಮಂಡು ಬೋದೇನ ನಿಧಾರದಲ್ಲಿ ಊಟ ಅಟ್ಟಿಗೆಲ್ಲ ಆರ ಕಂಪ್ಯೂಟರ್ ಕಿನ್ನು ತೆಗೆದು
1: ಅವನು ಮೊಯ್ಲು ಕಂಪ್ಯೂಟರ್ ಪೈ ಕಾ ಕಿಂಚು
0: ಹೇರದ ಹಂಗ
1: ಹೇರಿ ಅಚ್ಚುತ ಮಾನ
0: ಎದೆ ಹೇಳ್ತೇವೆ ಹಂಗ
1: ಕಾರ್ತಿಕ್ ಕಂಪ್ಯೂಟರ್ ಸೆಂಟರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಯುಪಿಎಸ್ ಲಗಾಯ ಕಂಪ್ಯೂಟರ್ ಸಂಬಂಧಿ ಸಂಪೂರ್ಣ ಸಾಮಾನ ಪಾಯಿಂಚ ಬರ ಬಣ್ಣ ತಪಾಲ ಕೇ ಚಾಯಿಂಚ
0: कंप्यूटर बजार को प्रत्येक कंप्यूटर सेंटर में जो सुविधा अंत कहीं पाइन
2: जस्तो खोजे तस्त कंप्यूटर पाइने बिग्री बनाईदिने तेरी अंत है कंप्यूटर चाहिए धादिंग बेसी बीच बजार को प्रत्येक कंप्यूटर सेंटर में जाने
3: सब प्रकार का कंप्यूटर को लगी प्रत्येक कंप्यूटर भे पी साझुक्क फोन नंबर 0102509 97 97 5107